ಅಲ್ಲಿಯೇ ನಿಕ್ಕೋ. ಬುಮ್ ಬುಮ್ ಮಾಡಿ ತಲೆಯಾಡ, ಪೊಣ್ಣುಂ ಪಯ್ಯನೋ ಬೆಳೆಯಾಡ, ಕೂಡಿ ನಿಕ್ಕಿರ ಊರುಸನೋ ಕೊಂಡಾಡ ಪೋಗುದಯ್ಯಾ.